ಶ್ರೋತವೊಂದು, ಕಾರ್ಯಕ್ರಮನೇ ಇತರ ಶೃಣಂತು. ರಾಮ್ ತೆರಿ ಗಂಗಾ ಮೇಲೆ ಚಲಚಿತ್ರರು ಹೇಗೆ ತೊಡಗು ಜುಗಳ ಕೊಂಡ್ರೆ ಸಿದ್ದೇಶಂತಿ, ಲತಾ ಮಂಗೇಶ್ಕರ್, ಸುರೇಶ್ ವಡೇಕರ್, ಗೀತಿಕಾರ್ ರವೀಂದ್ರ ಜೈನ್.